ಆಕಾಶವಾಣಿ ಇಂಫಾಲ್ ಗಸಿ ಇರಾಯ್ ನುಮಿತ್ ಇಂಗಾಗಿ ಮಂಗ ನಿಪಾನ್ಬ ಸಕಾಪ್ತ ಲಿಸಿಂಗ ಮ ಚಮಾಪನ್ ನಿಫು ನಿಪಾನ್ ಜೂನ್ಗೆ ತಾಂಗ್ ತರಾಮಪನ್ ಇಂಗ್ ಲಿಸಿಂಗ ನಿ ಕುಂತರುಕ್ ಹೌಜಿಗಯು ಕಿ ಪುಂಗ್ ಮಂಗ ಮಖಾಯ್ ತಾಕಿಬಗ ಲೊಯ್ನನ ಸಂಗಾಯ್ ಚೆನ್ನಲ್ಗೆ ಥೌರಂ ಪರೆಂಗ್ ಸಂದೋಕ್ಪ ಹೌಜರಿ ಸಂದೋಕ್ಚರಿಬ ಮೆಘಹರ್ಸ್ ಚಾಮ ಅಹುಂ ದಸ್ಮಿಕ್ ಮಂಗ ಥೌರಂ ತಾಬಿರಿಬ ಪುಂನಮಕ್ಪು ಇಕಾಯ್ ಖುಮ್ನಜಬಗ ಲೊಯ್ನನ ತರಾಮ್ನ ಉಕ್ಚರಿ

ಆಕಾಶವಾಣಿ ಇಂಫಾಲ್ ಹೌಜಿಗ ಮೂಕ್ ಪುಂಫಮ್ ಅಸಿದ ಸಂದೋಕ್ಚರಿ ಲೈಬಾಕ್ ನಿಂಗ್ಬ ಇಸೈ ಸಿಂಗ್ ಅಥೌ ಬಪೋಕ್ ಪಿ ಇಮಾ ಮಣಿಪುರ್ ಇಮಾಗಿದಮಗ್ನಿ ಹೈರದಿ ಥವಾಯಿ ಫೌಬ ಪಾಮುವುದನ ಥಾಜರಿ ಲೈಬಕ್ ಫಬಿನಿ ನಂಗ್ದಿ ಥೌನಾ ಫಬ ನಪಾರಿ ನಮೋಮ್ ಕಯಾನ ನಂಗಿ ನಚಾ ಒಯ್ನ ಪೊಕ್ಚಬಗಿ ಮಹೈ ಯಾಲೆ ಖನರಿ

ಬಸಂತ ಋತುನ ಲೊಯ್ಕಿಬದ ಲೈರಾಂಗ್ ಖುದಿಂಗ್ ಲೈಮನ್ ಚನ್ಕಿಬಗುಂ ಪುನ್ಸಿ ಬಸಂತ ಲೊಯ್ರಕ್ಪದ ಥಮೋಯ್ ಮಾಶು ಕೈರಕ್ಲಿ ಚುರಂದನ ಹನ್ಕಿಬ ನೋಂಗಿ ಮತೌಗುಂ ಫೌರಂ ಮನುಷಿ ಇಹುಲ್ ಸಿಂಗ್ ಲೈಚಿಲ್ ಓಂದುನ ಪಾಯ್ಕರೆ ಕುಂಗಿ ನೋಂಗ್ನ ಲೊಯ್ಕ್ರಬದ ಇಪಾಗ್ ಐದಿ ಲೈಕಂಗ್ಲಾ ಒಯ್ಹೋರೆ.

ಮಥಂಗ ತಾಮಿನಸಿ ಅರೋಯ್ಬ ಬಿದಾಯ್ ಫಿಲ್ಮ್ಸ್ದಾಗಿ ಖುಂಜೋಯ್ ಅಮದಿ ಸುನಿತಾ ಅನಿಗೆ ಪುನ್ಬ ಖುಂಜಲ್ದ ಎಂ ಕೆ ಜಿತ್ನ ಸೈರೆಂಗ್ಬ ಖುಂಜೋಯ್ ಮಸಾಮಕ್ನ ಸೈರಾಂಗ್ಬ ಫಿಲ್ಮ್ ಇಸೈ ಇಸೈ ಅಸಿಬು ತಾಬಿನಿಂಗ್ದುನ ಖನ್ಬಿರಕ್ಪಸಿಂಗ್ದಿ ಚಿಂಗ್ಮೈರೋಂಗ್ದಗಿ ಬೇಮ ನಾಚೌದಗಿ ಅಭೇಶೋರಿ ಕಾಕ್ಚಿಂಗ್ದಗಿ ಅಸಾ ಕಿರಣ್ ಇಚನ್ ನೋಂಗ್ದಮ್ದಗಿ ರೀತಾ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಪನಿ ಇಸೈ ಖುದೋಲ್ ತಮ್ಜರಿ ಪುನ್ನ ತಾಮಿನಸಿ

ನುಪಿಯೊಯ್ಬಿಬು ಇಸಿಂಗ ಲೈರಾಂಗ ಚಾಂಗ್ದಮ್ನರಿ ಕನಾಗುಂಬ ಅಯೀಬಸಿಂಗ್ನ ಮನಂ ನುಂಗ್ಶಿಬ ಯೇಂಗ್ಬದ ಫಜಬ ಲೈರಾಂಗ್ದೋ ನಾಕ್ತ ತೊಯ್ನಂಗಂಗ್ಲರಬದ ಖೊಯ್ಮೂ ಕನಾನ ಥಮೊಯ್ ಪಾಲಿಮಾಲೆ ನೌಥೋರಇ ಚಿಂಗ್ ಲೇಮ್ಲಬಿ ಸಾಲಿನಿ ಮೇಮ್ಗಿ ಪುಕ್ನಿಂಗ್ದ ಮೇಜರ್ ಪ್ರಕಾಶ್ಗಿ ಮಫಮ್ದ ಹಂಗ್ಜಬ ವಾಹಂಗ್ನಿ ಮಥಂಗಿ ಇಸೈ ಅಸಿ ಖುದೋಲ್ ತಮ್ಜರಿ ಮಯಾಂಪುನ ತಾಮಿನಸಿ.

0: ಖದಲ್ ತಂಜರಿಬಾ ಐಗಿ ಸೆಲೆನಿ ಮ್ಯಾಮ್ ಹೈರಿಬ ಫಿಲ್ಮ್ ಅಸಿಗಿ ಡಿರೆಕ್ಟರ್ ವೀರಭದ್ರ ಯುಮ್ನಾಮ್ ಅಯಿಬ ಶಮುರಾಯ್ ಲಾತ್ಪಂ ನವಚಂದ್ರ ಶರ್ಮಾ ಫಿಲ್ಮ್ ಅಸಿಗಿ ಇಸೈಸಿಂಗಿ ಸೈಸಕ್ಕಿಬ ಗುರುಮಯುಮ್ ಜೈಶನ್ ಶರ್ಮಾ ಪುಷ್ಪರಾಣಿ ಅಮದಿ ಸೇನ್ ಫಿಲ್ಮ್ ಅಸಿಗಿ ಇಸೈಸಿಂಗಿ ಸೈರಾಂಗ್ಬನ ಜಿ ಹೇಮಚಂದ್ರ ಸಿಂಗ್ನಿ ಸೈರೆಂಗ್ಬ ಹೈಚ್ ದಯಾನಂದ ಶರ್ಮಾ ಫಿಲ್ಮ್ ಅಸಿ ಜೆ ಬಿ ಬ್ರೋಸ್ನ ಪುಥೊಪ್ಪನಿ ಮತಾಂಗ ಅಸಿದ ಫಿಲ್ಮ್ ಅಮಗಿ ಇಸೈದ ಐಗಿ ಸಾಲಿನಿ ಮ್ಯಾಮ್ ಫಿಲ್ಮ್ಗಿ ಇಸೈಸಿಂಗ್ ಲಾಂಥೋಕ್ತುನ ತಹಂಜಬ ಲೋಯ್ಜರಿ ಆಕಾಶವಾಣಿ ಇಂಫಾಲ್ ಹೌಜಿಕ್ ಅಯುಕ್ಕಿ ಪುಂಗ್ ತರ ತಾರೆ ಮಣಿಪುರಿದ ಮರುವೊಯ್ಬ ಪಾವು ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ಹುಜುಕ್ ಭಾವುಗೆ ಮರುವೊಯ್ಬ ಪಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕಿಸಾನ್ಗೆ ಕುಲ್ಲುಮ್ ದೊಯ್ಸುಬ ಇನ್ಸ್ಟಾಲ್ಮೆಂಟ್ ಹಯೆಂಗ್ ನೋಂಚುಕ್ ಬೆಂಗಾಲ್ಗೆ ಹುಗ್ಲಿ ಜಿಲ್ಲಾದ ಪಾಂಗ್ತೋಪ ಥೌರಮ್ ಅಮದ ಲೈಬಾಕ್ ಅಸಿಗೆ ಲೌಮಿ ಕೋತಿ 9,94,000 ಬ್ಯಾಂಕ್ ಅಕೌಂಟ್ಸಿಂದ ಹಾಪ್ಲಗನಿ ಇನ್ಸ್ಟಾಲ್ಮೆಂಟ್ ಅಸಿದ ಪುನ್ನ ಅಪುನ್ಬ ಸೆನ್ಫಮ್ ಕೋತಿ 6,09,940 ಎಂಥೋಕನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಂಗಸಿ ನ್ಯೂ ದೆಹಲಿದ ಪ್ರಧಾನ ಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನಾ ಪಿ ಎಂ ಬಿ ಬಿ ಆರ್ ವೈಗಿ ಮಕಹದ ಕೋತಿ 2,00,000 ರೋಂಗಿ ಇನ್ಸೆಂಟಿವ್ ಮಿಯಾಮದ ಎಂಥೋಕ್ಲಗನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಇನ್ಸೆಂಟಿವ್ ಎಂಥೋಪಗ ಮರಿ ಲೈನವ ಥೌರಂ ಇಂಫಾಲ್ ಎಸ್ ಕೆ ಅಕಾಂಪಾತ ಲೈಬ ನೈಲಿತ್ ಇಂಫಾಲ್ ದಂಗಸಿ ನುಡಿಲ್ ಪಾಂಗ್ಥೋಪ ಥೌರಂದ ರಾಜ್ಯಪಾಲ ಅಜಯ್ ಕುಮಾರ್ ಭಲಾ ಮುಖ್ಯಮಂತ್ರಿ ಇಮ್ರಾನ್ ಖಾನ್ ಚಾನಂಬಸುಂ ಗೃಹ ಮಂತ್ರಿ ಗೋವಿಂದ ದಾಸ್ ಕುಂಥೌಜಂ ಯಾವಗನಿ 11 KV ಬಾಮೂಲ್ ಲೈಕಾಯ್ ಫಿದರ್ನ ಕೋಣ ಮಫಂಜಿಂದ ಹಸಿ ಅಯು ಪುಂಗ್ ತರದಗಿ ನುಡಿಲ್ ಪುಂಗ್ ಮರಿ ಮಖಾಯ್ ಫಾವ ಮೈ ಫಂಗ್ಲೋಯ್ ಹೈರಿ ಐಚ್ ಟಿ ಪೋಲ್ ಸಿಂಗ್ ಸೆಮ್ಜಿನ್ಬನ ಮರಂ ಒಯ್ರಗ ಅರಿಬಂ ಲೈಕಾಯ್ ಭಗ್ಯವತಿ ಲೈಕಾಯ್ ಬ್ರಹ್ಮಪುರ್ ತಖೇಲ್ ಖೋಂಗ್ ನಹಾಬಂ ಬಾಸ್ಕೆಟ್ ಬಾಲ್ ಗ್ರೌಂಡ್ ಓಲ್ ಥುಂಬುತೋಂಗ್ ನಾರ್ಥ್ ಅಮಸುಂಗ್ ಸೌತ್ ಅಮದಿ ನ್ಯೂ ಥುಂಬುತೋಂಗ್ಗೆ ಮಫಂಸಿಂದ ಮೈ ಫಂಗ್ಲೋಯ್ ಹೈರಿ ಮಿಜೋರಾಂಗೆ ಶಾಂತಿ ರಕ್ಷಾಗೆ ಫಿವಂ ಆಗ ಸೆನಬ ಮುಖ್ಯಮಂತ್ರಿ ಲಾಲ್ದು ಹೋಮಾನ ಮಿಜೋರಾಂ ಪೊಲೀಸ್ದ ಅನೌಬ ಗಾರಿ 2,09,000 ಖುಷಿನಕ್ರೆ ಗಾರಿಸಿಂಗ್ ಅಸಿ ಕೇಂದ್ರ ಸರ್ಕಾರಗೆ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟೋರೀಸ್ ಫಾರ್ ಮಾಡರ್ನೈಜೇಷನ್ ಆಫ್ ಪೊಲೀಸ್ ಸ್ಕೀಮ್ಗೆ ಮಖಾದ ಪಿರಕ್ಪ ಲುಪಾಕೋತಿ

ಮಥಂಗ್ದ ಲಾಂಥೋಕ್ಚಗದವರಿಬ ಗೀತ್ ಅಸಿಗಿ ಸೈಸಕ್ಲಿಬ ಮೋಹಿತ್ ಚೌಹಾನ್ ಅಮದಿ ಅಂತರ ಮಿತ್ರ.

0: ಕನಸು ಬರೋ ತಮಗೆ ತಾರಮ್ಮಿ, ಐದು ತೇಂಗೇನ ಓ ತೈಪಿಸಮ್ಮಗ ಇಸೇಮ್ ಸಿಗದಿ ಲಾಲ ಮಾಲೆ. ಹೋಯ್ನಿ, ಸರ್ಕಾರಸಿನ ಆಫೀಸ್ದ ಸ ಇಂಜಾಂಗಸೆ ಮಹೋದ್ನಬಿರಬದಿ ಮಯಾಮ್ಸು ಮರಿ ಮರಿ ಹೆಂಗನ್ಗದವ. ಮೈ ನಂಬರ್ದುಬು ಐಬು ಓ 295. ಹೆಲೋ ಹೆಲೋ, ಐನೆ ಕುಂದಾಲೈನೆ ಆಫೀಸ್ದ ಇನ್ನೆ ಕೈನೋ. ಹೋಯ್ ಹೋಯ್ ಹೋಯ್ ಹಾಯ್ಗೆ. ಅದೋ ಫಿದೋ ಸಾರ್ ಲೋಯ್ಸಿಲ್ಲದಿ ಮಸಾಗಿ ಲಂಗ್ನ ಖರ ಫಜನ ತೈಸಿಲ್ಲೋಗೋ. ಹೋಯ್ ಹೋಯ್ ಹೋಯ್ ಬೇಮಾ, ಐಗಿದಿ ಸುತಿ ಹಾಯ್ಬ ಅಮ ಲೈತೆ ಮೂಯ್ಬು ನೋಂಗದ ಪುಲಪ್ ಥಾಸುಂಗಾಯ್ದನ. ಹಾ ಕರಿಯ ಲೀಲಾ ತೌನಿ ಐಬ ಲಾ ಲೋಯ್ರೆ ಕೈನೋ ಸಾ ಹಾಪ್ಲೇಬ ಎನ್ಸಾಂಗ್ದಿ ಮಥಕ್ತ ಮಖೋಂಗ್ ಪಾನ್ಬ ಮಖಾದಸು ಮಖೋಂಗ್ ಪಾನ್ಬ ಕೈಬುಲ್ ಲಂಜಾವ್ಗಿ ಸಂಗಾಯ್ ಒಯ್ನ ಹೊನ್ನಬಿರಮೋನೆ ಬೇಮಾ. ಹೆಲೋ ತಾರಿಯೇ ಕೈನು ಓ ಅಸ್ ಅದುಗೆ ಒಯ್ರ ಅಸ್ ಅದು ಫರೇದ ಮರಾಯ್ಬಂಗ್ನ ತಮ್ಲಂಲಬನಿ ಹೆ ಖಂದೋಕ್ಲೋ ಖಂಗ್ದೆದ ಕುಂಸಿಸೆ ಅಯ್ಕೋಯ್ ಲೇಕಾಯ್ದ ಲೋಂಬಸು ಯಾಮ್ ತೋಯ್ದೋರೆ. ಐಸುನೆ ಅಮ್ಮಗ ಲೈಬಗ್ ಯೆಂಗ್ಲಸಿರ ಕರಿನೋ. ಹೊಯ್ ಹೊಯ್ ಹೊಯ್ ಎ ಎ ಎ ಐಗಿದಿ ಮಸಕ್ ಮತವು ಫಜರಬ ಚೇನ್ಬು ಪಾಯಿರಬ ಏಸ್ನ ನಾಗೆ ನಾಸ್ನು ಹಾಯ್ದುನಿ ಮೀನ್ ಚಾವಿ ಹಿಂಚಾವಿ ಫಿಗಿ ವಾದ ಕಾವ್ನಿ ಥಮ್ಲಗೆ ಓಕೆ ಬಾಯ್.
1: ಇವೆ ಎಮ್ಮ ಕುಂದಾಲೆ ಆಫೀಸ್ ಯೋಗಿರಕ್ಲೇದನ
0: ಕೈನು ತಯಾಯಿನ ಹಾಯ್ರಿಸಿಬೋ.
1: ಕರಿ ಹಾಯ್ಬ
0: ಅಯ್ಯೊಂದ ಕರಿ ಎಮ್ನರಿಬ ಉಸಿ ಥೋಯ್ದ್ರಿಬ ಹಾಯ್ದುರ
1: ಕೈನೂನಿ ಇವೆ ಎಮ್ಮನ ಹಾಯ್ರಿಸಿಬೋ.
0: ಐಬು ಆಫೀಸ್ ಅಸಿದ ಸುಂಕ ಕರಕ್ತರೋ ಅದುಗ ಕೋಯ್ಬ ಲಾಕ್ವ ಮೀದೌನ ವಹಂಗ್ ಮತಾದುಬ ಹಾಯ್ಬನಿದ.
1: ಐದಿ ಸುಮ್ನ ಸುಮ್ ಇಸಂಬ ಇಬ ಹಾಪ್ತ
0: ಏ ಸೆದಪ್ ನಂಗುಂಬ ಫೋರ್ಗೆಟ್ ಅಮನಸು ಐ ಕನಾನು ಖಂಬ್ರಾ. ಹಾ ಐಸೆ ಕನಾನು ಖಂಬ್ರಾ ಬಾ ಇಸ್ಟೇನೋ ಗಾಫರ್ ಕುಂದಾಲೆ ಎಮ್ ಎಲ್ ಎ ಮಂತ್ರಿ ಸಿಂಗ ಸಂಗ ತೌರಿಬ ನಂಬ ಹೌಜಿಂಗ್ ಮಕ್ ಸಾಯಬ್ದ ತಾಕ್ಲಗ ಅಸಿ ಮಕ್ ಟ್ರಾನ್ಸ್ಫರ್ ತಹೊಲು ಹೈಬ್ರೋ.
1: ಇಬೇಮ ನಾಕ್ಪಿಯು ನನಾಯ್ ಲಾನ್ಬ ಹೈಬದು ತಾಜರಗೆ ಅಸುಮ್ ಮಿಯೋಯ್ಬಗಿ ಹೌನಸ ಕೌನಂಗಾಂಗ್ನಬ ಹೈಬಸಿಬು
0: ನತ್ತೆ ತಯಾಯ್ಬು ಐನ ಟೆಲಿಫೋನ್ ತೌಬಸೆ ಗಸಾಯ್ ಮಕೈ ಲುಮ್ದುನ ತಾಬಿರಮ್ಲಿಬ್ರೋ.
1: ಕುಂದಾಲೆ ನಂಗ್ ಕಾ ಹೇನ ಸಾವರಮಾಲೆ ಐದಿ ಸಾಹೇಬ್ಗಿ ಕಾಸೆ ಸಿತೋಕ್ ನಾನ್ಥೋಕ್ಲುಗಿಯೇದನ ಸಂಗಕ್ಪನಿ ಅದುಗ ಆಫೀಸ್ಸಿದ
0: ಕೈದೌರಬ
1: ಟೇಬಲ್ ಅಯಾಮಗಿ ಟೆಲಿಫೋನ್ ಕನೆಕ್ಷನ್ ಲೋಯ್ನ ಕಕ್ಲಿ ಹಾಯ್ರಗ ಡೈರೆಕ್ಟರ್ ಸಾಹೇಬ್ಗಿ ಸಿಕ್ಕಕ್ತನಿ ಆಫೀಸ್ಸಿದ ಥಮ್ಲಿಬ.
0: ಅದು ಕೈದೌರಗಿಯೇಬ.
1: ಹಾ ಇಬೇಮಗಿ ವಾಂಗಾಂಗ್ ತಸು ನತಿ ಆಫೀಸ್ಸಿಗಿ ಸ್ಟಾಫ್ ಪೂರ್ಣಮಕ್ನ ಹೆಕ್ ಥುಂಗ್ಲಬಗ ಲೋಯ್ನ ಮಯುಂ ಮಯುಂದ ಮತು ಮಸಾಸಿಂದ ಟೆಲಿಫೋನ್ ತವೈ. ಹಾ ಹೈನಬಿಸಿಬು ಹೈಜರಿಬ.
0: ಅದು ತಯಾಯ್ದಿ ಟೆಲಿಫೋನ್ ಸಂಗ್ನಬ ಕನಾನಸಿದ ಥಮ್ಲಿಬ.
1: ಅಯ್ಕೋಯ್ ಸಾಹೇಬ್ನ ಕನಾ ಕನಾ ಟೆಲಿಫೋನ್ ತೌಬ ಮತಂ ಕಯಾಮ್ ಸಂಗ್ಬ ಲೋಯ್ನ ಇಸಂದುನ ಥಮು ತಾಕ್ವಿ.
0: ಏ ಅದುದಿ ಕೈದೌದೋರಿಬ
1: ಹಯೇಂಗ್ ತೋಲೋಪ್ತಗಿ ಸೇಲೋಯ್ನ ಕಕ್ಕನಿ ಹಾಯ್.
0: ತಯಾಯ್ ಥಬಕ್ ಲೈತಬ ಥಬಕ್ ಚಿಂದಬ ಆಫೀಸ್ ಹಾಯ್ಬಸಿಮಕ್ದಬು ಟೆಲಿಫೋನ್ ಯಾಮ್ ತೌನೈ ವಥಿ ವರೆಮ್ ಯಾಮ್ ಗಾಂಗ್ನೈ ಖನಸೈನಿ ಸಿಬುದಿ ಅಯ್ಕೋಯ್ ಲಂಗಿ ಚಟ್ನಬಿನಿ. ತಯಾಯ್ ಐನ ಥಬಕ್ ಚಂಗ್ಲಕ್ಪ ಮತಂದ ಲೇಮು ವಾಂಗ್ನ ಸೇನ್ ಹೈರಮ್ಲಗ ಚಂಗ್ಲಕ್ಲಿಬನಿ ನೋಯ್ ಸಾಯೆಬ್ತನೆ ಟೆಲಿಫೋನ್ಗಿ ಬಿಂದೋ ಅದುದಗಿ ಒಯ್ನ ಕಊ ಹಾಯುನೆ ಕೋ.

ನಂಗಿ ನಾಕ್ದ ಜಂಗ್ಲಕ್ಕೆ ನಾಶೋನ್ ಪಿಕ್ನ ಹೈಬಿರರು ಥಮೊಯ್ ಥಮೊಯ್ ಸೆಂಗ್ನಸಿ ಲೌಥುಪ್ ಲೌಕೋಯ್ ಲೈನರೊಯ್ಸಿ ಚಿಂಗ್ನಬ ವಾಖಲ್ ಅಮತ್ತ ಲೈಜದೆ ಮಿಕುಪ್ ಖುದಿಂಗಿ ನಹಾಕ್ದಬು ಖಲ್ಲಿಬ ಥಮೊಯ್ ಅಸೆ ನಹಾಕ್ ಖಕ್ಕಿನಿ ನುಂಗ್ಸಿಬ ಖುದಿಂಗ್ ನಫಮ್ದ ಸಿನರಬನಿ ಲೀರೋ ಗಮ್ನಮಕ್ ನಹಾಕಿ ವಾರಿ ಸಿಂಗ್ ನಂಗಿ ನಾಕ್ದ ಚಂಗ್ಲಕ್ಕೆ ನಾಶೋನ್ ಪಿಕ್ನ ಹೈಬಿರರು ಥಮೊಯ್ ಸೇಂಗ್ನ ಅರೋಟ್ಪ ಅಮತ್ತ ಲೈತನ ಲೌಥುಪ್ ಲೌಕೋಯ್ ಲೈತನ ನಂಗಿ ವಾಹಿ ಪೊಂಬ ಇಫಮ್ದ ಹೈಬಿರರು

0: 오니 뭐
1: 눈밑 아두다기 불로기 와클다 마이테이 부럽기다 막까리 또 시게 하이버시 막다다 라이닝 오이기 아쉽는 레이링의 맞담다 노마 마니포르기 닝타우 추라찬드나 칼코타다 쳇파 콩쳇 아마다 풀로나 에시 오이나 뿌리벌람 아도 파우두나 라키 풀로나 깐나 하이제바다기 이닝타우 마팜두다 아힝 아말람단키 야상락바다 닝타우나 Bhagavad Gita Tage Hairaki Maduda Pulona Bhagavad Gita Gi Warul Maite Lona Machakaina Marik Chumna Liduna Inningtho the Tahanki Aduk Marik Chumna Libudu Tavada Ningtho Naki Penbiki Maduki Tanja Lauraga Pulona Maite Singna Bangla Lona Lyric Tambagi Mahutta Maite Lona Tambayan Biu Haina Application Amakatki Ningtho Namadu Paraga Kudakta Makutmakna Iduna Ayabagi Warol Ama Piramki Makatarakpada Pulona Matam Lerektre Haina Kanduna Matamduda Brahmashavana Intoklaba Makoi Mashian Mabai Nepal Chumsinaduna Maitegi Lining Likul Liba Lup Amashemki Apokpa Marupkawi Lup Adugi Maminko Madu Krista Kumli Singamaga Chamapan Kuntragi April Gitarahumdoidani Makoina Laisram khul mamang lekai da leidiba nauriya phulogi mamang sangoida ipuroi apukpagi phamlel phambal amalingki haibadi khubam yaki numito nomaijing numito oibada natana thabum thokpa numitni numito da makhoi nepal thamoi sengna thabak adugidamak wasak louduna mipham ama phamki madubu thabum mipham haina khangnabagi mathakta apukpa chahirolgi ahan chaithaba su hoki ko
2: Adudi Kumli Singamaga Chamapan Kuntragi April Gi Tarahum Doisidi Yam Namaru Ibanumit Amadi Oire Kokraton
1: Adubu Nobi Pawase Manipur Yoki Matamdugi Nikil Hindu Manipuri Mahashabhagi member singer Pulobu Singnava Huraki Mahashabha Adugi President Na Ningtho Churachan Oiribanine General Secretary Nane Hijam Irabot Na Weba Mahashabana Kupna Kanaraba Matunda, Christakum Lissingam Gachamapan Kuntrata Ruki, Anishuba Mipanda, Nauria Fulo Bukoki Ningtogia Tangina Fulo, Maroi Manaus in Karaga, Mipamdugi the Maklaki
3: Kadai Kadai, Nauria Fulo, Nahaglag Ledana
1: Inningto
3: Nasi Nikil Hindu Manipuri Mahasabagi, Anishuba Mipamasida, Nahak Bukovi Bese, Yam Naluba. Lebaki we maram mamagi naha khangabra
1: nana ye hakpu thoidok pa khangjadi sanaya thang laktaba ya de haibadugi laksabani
3: mayam punamak wahang asi president oirba ningtho uchura chan aina hangjarage munnataro phulo
1: takpisi ningtho
3: aduga yamna sengna sunang khumgadaba ngai khone nangna kaigidamak apok pa maru phaiba malingkatuna Laibaga Sida, Maitei Purup na Chatnari Ba Hindu Lining Degi, Haiduk na Bahonaba Karigino, Mado, Mahasabhara Tari, Haiune, Madu Karigino, Madu Laibaki Mayokta Pang Topa Tabak Nati Haibagi Maram, Nahag na Pibangamgadra, Haiu Haiu Tas.
1: Ining Tawibu, Nanai Aina Tawjariba Sidi, Maitei Ipai Pusing na Chatnaramba, Ngang Naramba, Ima Lon the Lining Laishol Pang Tok Saba Kaktan. Ipa ipugi chatna liklamda thoina akai ba yau da bara khanje khodna jari ba khara sina atop kanagi su mapukning nagata ba thabak amat ta taudri nanai di
3: kari haiba
1: lyric lai su tambasu imalon maitei lon na tamjage haijabada ining thomakna su ayaba mamang thakta pibiram khraba aduni maram adu leibana ining tho lining lai sholgi shak pushon basisu Ima lona, success one zananaba, Honajaba Kaktani. Mashibu, Kana the Kari Akaiba Ladabagi, Takpisido and Anida.
3: Chumina, Pulona Hairibashidi. Mahasabagi Angamato, Fine as Pulogi Wafam Chitabiri. Tuina Kaibi Yogi. Maite a quick iron, Chetnabi, Yokat Nanaba Honabanine Magi City. Aduna, Ningto Amoina, Pulona, Ima Londa, success one Javasida, Nashidagi. Aina ayaba pire
2: adudagi khuratwa nauriya phulobu lining hal haiba mingtholama piri basina kananano
1: krista kumli singamga chamapan kuntra tare tani aina hai ko manipur gi ningthau kul chandra gi majai bungo tikendra dasjana nabadip tagi halak patane ಜಾರಿಬೋನ್ದ ಲೈರಿಬ ನೌರಿಯಾ ಫುಲೋಗಿ ಮಯುಂದ ಲಾಕಿ ಮಹಾಕ್ನ ಮಫಮ್ ಅದುದ ನುಮಿತ್ ಮಂಗಾನಿ ಶುಭ್ನ ಲೈಥದುನ ಫುಲೋನ ಮೈತೈ ಲೋನ್ದ ಪಾಂಗ್ಥೋಕ್ಲಿಬ ಲೈನಿಂಗ್ ಲೈಶೋಲ್ ಮೈತೈಗಿ ಪುಯಾದ ಯುಂಫಮ್ ಓಯ್ಬ ಫುರುಪ್ಸಿಂಗಿ ವಾರಿ ವಾಕೋಂ ಲೈರಿಕ್ ಮಯೇಕ್ನ ಸಿಂಗ್ಬಗಿ ಮತಾಂಗ್ದ ಥವಾ ಯಾವ್ನ ತಾಕಿ ಯೇಂಕಿ ಮದು ಪುನಮಕ್ ಅದು ತಾರಗನೆ ಮಿಯಾಮ್ ತಿನ್ಬ ಥಾಬುಮ್ ಮಿಫಮ್ ಅಮದ ಮಹಾಕ್ನ ಫುಲೋದ ಲೈನಿಂಗ್ ಹಲ್ ಹಾಯ್ಬ ಮಿಂಗ್ಥೋಲ್ ಅಸೆ ಖ್ವಾಯ್ ಮಿಯಾ ಮಮಾಂಗ್ದ ಪಿಬಿಕಿಬನಿ
2: ಫುಲೋ ಹಾಯ್ಬ ನುಪಾಸಿದಿ ಅಂಗಕ್ಪ ಹೊನ್ನಬ ಕನ್ಬ ಲುಚಿಂಗ್ಬ ಅಮನಿ ಕ್ವಾ ಅದ್ವ ಮಾನ ಅತೈ ಕರಿ ಕರಿ ಥಬಕ್ ತೋರಂಬ ಲೈರಿಗೆ
1: ಮಾಗಿ ಮಪುಂಗ್ ಓಯ್ಬ ಥಬಕ್ ಸಿನೌಬಿ ಮಿರೋಲ್ದ ಮಿರಂ ಸತ್ತ ಲೈಶೂದುನ ತುಮ್ಖುಲ್ ತಾಲಿಬ ಮತಂದುಗಿ ಮೈತೈಸಿಂಗು ಹೌರೋ ಹೌರೋ ಪಾರಿ ಖೋಯ್ ಮೀಗಿನ ಐಗಿ ಓಯ್ಬ ಯಾರೋಯ್ ಹಾಯ್ದುನ ಯಕಾಯಿರಂಬ ಸಿನಿ ಕ್ವಾ ಮಹಾಕ್ನ ಲೈರಿಕ್ ಕಯಾಸು ಇರಮ್ಮಿ ಹಾಯ್ ಸನಾ ಲೈಬಾಕ್ ಕೌಜರಿಬ ಇಮಾ ಲೈಪಾಕ್ಸಿಗಿ ಸಿಂಗ್ ಪಾತ್ ತುರೇಲ್ನ ಚಿಂಗ್ಬ ಕಯಾಗಿ ಫಜಬಬು ಸೈಥಾದುನ ಇಬಿರಮ್ಮಿಬನಿನೆ ಐಖೋಯ್ನ ಇಮಾಲೋನ್ ಅಮದಿ ಇಯೇಕ್ ಸೌಖತ್ನನಬ ಹೊತ್ನಗದಬನಿ ಹಾಯ್ಬಸೆ ಮಹಾಕ್ನ ಇರೈ ಸಾಸಿಂಗ್ದ ಚೇಲಂಬ ಪೌಜೇಲ್ನಿ ನೌಬಿ
2: ಫುಲೋನ ಅಹಾನ್ ಬಹು ಜಾವಿಂಗೈ ಮತಂದ ಲೈರಿಕ್ ಅನಿ ಇಕಿ ಹಾಯ್ಬದಾಯ್ ಕರಿ ಯೆ ಮಮಿಂಗ್ ದುಬೋ ನಿಂಥೋ ಹರಿಚಂದ್ರ ಅದುಗ ಅಮದುನ ರಾಮಬನ ಬಾಸ್ತಗೆ ಹಲಕ್ಪ ಮಹಾಕ್ನ ಲೈನಿಂಗ್ ಹಲ್ ಮಿಂಥೋಲ್ಕ ಫಂಗ್ಲಕ್ಲಬ ಮತುಂಗ್ದದಿ ಲೈರಿಕ್ ಅತೈಗಾದಿ ಇರಮ್ದ್ರಬ್ರೊ ಹಾಯ್ಬ
1: ನೌಬಿ ಕ್ರಾತೋನ ಥೆಂಗ್ನಬ ವಾರೋಲ್ ಅಮದದಿ ಮಹಾಕ್ಸೆ ಚೌರಾಕ್ನ ಲೈರಿಕ್ ತರಾಮಾಪಲ್ ಲೋಮ್ದಿ ಇರಮ್ಜಾನಿ ಹೆನ್ ಹಾಯ್ ತೊಂಗಾನ್ ತೊಂಗಾನ್ಬ ಹಿರಮ್ದನಿ ಸೆ ಸೆ ಮಾನ ಇರಂಬ ಲೈರಿಕ್ ಖರಗಿ ಮಮಿಂಗ್ ಹೈರಕ್ಕೆ ಮುನ್ನ ತಾವ್ಕೊ
2: ಹೋಯ್ ಹಾಯ್ಬಿಯೋ ಖುರಾತೋ
1: ಸಲೌಕೋ ಕಾವ್ನಿ
2: ಹೋಯ್
1: ಸಾಕೋಕ್ ಥಿರೇಲ್ ಮೈತೈ ಎಲ್ ಹೌ

0: ECG도 나오고 그랬거든. ECG 우버도 라인에 강문 가면 에 그럼 거기 가래게 되면 얼마나 나 있어 아도 뭐 양도 우리디 아스마이네 핵 도버세 넘건디 에디 미혼도 미니 망아 미니 따라 종어가 이 마산 랩자기 공바 아 꾸이나 종어가디 봉구머리 종에 봉군 사도 종에 농니니 파리 하르거디 꾸이나 핵 호사가 찾아가 레버디 메살아가 ECG도 로바 낭바다거디 ECG도 이행보다도 뭐 꾸이나 하이버가메 마이기 아나 마카지 카르모노 하이바 아도 뭐 헥터 마이나 파바검다 버시 얌야웨 미현 종무도 꾸이다메나 ECG 롱노 베토랑토르게 마산 바독적 강고마 아도 나야 뭐 카라마디 와리데 타버가 에 마이 미현 종무 마람제 마이도 보노 카 마이나 호위 에 카 마이나 파기 마삼 돈다 아이 마두가 로이나 바심 탐스나 카 마이도 보노 하이 마투이나 코이 다이그노스 옹검 나버디 코네 아도다 숨검다 바다르가디 코이 ECG 메친 나빠지오웨 아이디 ECG 메친제 코이나 나팔라가 yumda puro chakkiba sine koina holter monitoring haije patient no tawiba symptom dugi kayam tuibno kayam sang to bno haib matuina koina pung gomari na payai pung ni puni pan na payai extended 1 week na payai adegi di tha hum gi lei ngamda ngamdra di koina phap je sumum ngamda tar gi di ilr no koi gi implantable loop recorder na ecg machine ma cham isa da thabak ta unsa da phum ma ga bo to bu yawe aduna koi chahi ama hen bo record to bu yae ado degi dum khanga ga diagnosis bus yawi ni idea di koina mihun chong nge mar tu da ecg ma record hor ga di karam ma khal gi electrical activity da soi bno karam ba arrhythmia no hai bu da yam line khang ngam me doctor ri ta na bi ba re mai na mihun chong me ge na ba le re ai mihun ji ki dang yang ga chong ba tap na chong ba ai mihun dum rak ta le pa man ba skip bit to ba extra bit to da di doctor ri ta na bi da re da koi ma kha ta ba kari no karam ma khal gi chahi ma ta no ni pa ra no pi ra ಅದೇ ಇದು ಹಾನಿ ಯಾನ ಬಕೈ ಲೇಗೆ ಮತ್ತು ನಮ್ಮ ಖಾತಾ ಬತೇಸ್ ಈ ಕೋತೋ ತೋಗಾ ಹಾರ್ಟ್ ಸ್ಟ್ರಕ್ಚರ್ ದ ಕೈ ಬಕೈ ಲೇಗೆ ಅದಿ ಸ್ಟ್ರಕ್ಚರ್ ದ ಕೈ ಬಲೇ ಅಂತಾರ ಗದಿ ಹಾರ್ಟ್ ಥಾಗಟ್ ಪಾ ಪೊಂ ಥೋಪ ಚೌ ಥೋಪ ಲೇ ಅಂತಾರ ಗದಿ ಸಿ ಮಖಲ್ ಗಿ ಕಾರ್ಡಿಯ ಅರೆಮ್ಯಾ ದು ಒಯರಂಬೆ ಯಾ ಹೈನ ಕುನ ಖಂದುಯಿ ಓ ಸಿ ನಿ ಸಿ ನೇನ ಅದಿಗೆ ಸ್ಟ್ರಕ್ಚರ್ ಹಾರ್ಟ್ ಡಿಸ್ ಅಂತ ಲೈತಬ ಕೋದಿ ಯಂ ಮತನ ಹಾರ್ಟ್ ಟು ಸಿಟ್ ನಾನ್ ಬೈ ದಾರೆ ಅದ ಮೈನ ಸಿ ನಾಲೆ ಹೈದನ ಐ ಮಿಹುನ್ ಚೋಂ ಒಯಿದ್ರ ಹೈಬ್ ದಿನತಿ ಐದಿ ಸಿಟ್ ನಾನ್ ಬಹಾರ್ಟ್ ಸುದುಂ ಮಿಹುನ್ ಚೋಂ ಮೇನಾ ಬಸಿ ದುಂ ಲೈ ಬಿಯಾ ಅದು ಬು ಮಿಹುನ್ ಚೋಂ ಇಬ ಕಾರ್ಡಿಯ ಅರೆಮ್ಯಾ ದು structural heart disease lai ba heart ta soi ba lai ba ga lai ta ba khar khen na ba wa
1: doctor koi manipur de lai na sin na ba gi chang se kyam wa mi nupi ga nupa ga na ba si ti karam ba ni he li si so hai bi
0: psbt ga di dum kam noi yam kam noi ba di na ti du so yam tang bu su oi di hai ba sa gi psbt hai ba koi gi paroxysmal super benigotai ga dia si adu dum yam na tang ba di na ti psbt hai ba na ba si abart na ma lai makhlama ayam ba 65 to 70% ni ma ni major se ಸಿಗೆ ಅನಾಬಸಿ ದಿ ಇಕ್ರ ನುಪಿದನ ಹೇಳಿ ಟು ಇಸ್ ಟು ಒನ್ ಮೈ ನುಪಿದನ ಅಯಾಮ ತೊಗೊ ಲೀಂಗ್ ಸಾಗಿ ಅನಾಬಸಿ ಮಾನಿ ಅಕ್ವೈನ ಟ್ರೀಟ್ಮೆಂಟ್ ತೊಗೊದ ಸು ಯಾಮನ ಫೋಲ್ ಫಸಬಸಿ ಹಿದಾನ ದುಮ್ ಟ್ರೀಟ್ಮೆಂಟ್ ಫಸನ್ ತೊಗೊ ಯಾ ಹಿದಾನ ಯಾ ಡ್ರಬೋದ ಸಾಗಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲಾಸನ್ ತೊಗೊ ಚಾಕ್ತಿ ಪೈರಿಸಿ ಸಿ ಅದುಮ್ ಪಿರಾ ಅದುಮ್ ಆಲ್ಮೋಸ್ಟ್ ಕ್ಯೂರೇಟಿವ್ ಆಗಲಿ ಅದುಮ ದೈದಿ ಅತೋಪ ಮಸೈ ಪನ್ಗಿಬ ಎಟ್ರಿಯಲ್ ಫಿಬ್ರಿಲೇಷನ್ ಚಹಿ ಯಾಮ ಕ್ರೇನ್ ಹೇನ್ ಬಕಂಗೂಸಿ ಸಿ ನೊಂ ಖರ ನಿಪಾದ ನೊಂ ಹೇಲಿ ಹೈ ಯಾಮನ ಚೈ ಯಾಮಗ ದಿಂ ಖರ ಮಾನರ ಪೋಯೈ ದುಜ ನಿಪಾದನ ಮಾನವ ನಿಪಾದನ ಖರ ಮು ಹೇಲಿ
1: ಮಣಿಪುರ್ ಗೆ ಒಯನದಿ ಕೋ ಯಾಮನ ಅಡ್ವಾನ್ಸ್ ಒಯಬ ಲೈಂ ಮಖಲ್ ಸಿಂಜೆ ಕೋ ಶಿದ ಸುದು ಮು ಟ್ರೀಟ್ಮೆಂಟ್ ಸೆ ತೋ ಬಸ ಯಾರಬ್ರ ದು ಮಣಿಪುರ್ ಗೆ ಒಯನದಿ ಸಿಗೆ ಹಾರ್ಟ್ ಅರಿಥ್ಮಿಯಾ ಸೆ ತೋ ಬ ಮತಂದ ಲೈಂ ಬಗಿ ಅಡ್ವಾನ್ಸ್ ಒಯಬ ದು ಹುಂ ಬ ಟೆಕ್ನಾಲಜಿ ಸಿಂಜೆ ದು ಮ ಫಂಗ ಬ್ರೆಸ್ ದ
0: ಹೋಯ್ ಅಯಾ ಮದಿ ದುಂ ಲೈರಬ ಸಾನಿ ಸಗಿ ಹೈ ಬಾ ಕೋ ಗೆ ಡ್ರಗ್ ತಬದ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲಾಸನ್ ಸೆ ಕೋ ಗೆ ಕೆಟ್ ಲ್ಯಾಬ್ ಫಸನ್ ಲೈಬ ಜಗ ಆಮದದಿ ಕಾರ್ಡಿಯೋಲೋಜಿಸ್ಟ್ ಮಕ್ತ ಸು ಎಲೆಕ್ಟ್ರೋಫಿಸಿಯೋಲೋಜಿಸ್ಟ್ ನಾ ತುಹಾನ್ ಬ ಎಕ್ಸ್ಪರ್ಟ್ ಅಮ ಮುಂ ಮಖಾ ತಾ ನಂ ತಮ್ ಧನೆ ಹೋಯ ಅದು ಗೆ ಡಿಗ್ರಿ ಪೈಪ್ ಮಕ್ತಿ ಲೈತಿ ಅದು ತರ ಸು ದುಂ ಟೀಮ್ ಮಮ ಸೇ ಮಗ ತೋವೆ ಸಿದ ಸುದು ಜೆ ನೇಮ್ಸ್ ಮಕ್ರಿ ತೋ ದಿ ಅದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲಾಸನ್ ಸೆ ಇಂ ಭಾದ ಸು ತೋವೆ ಹೋಯ ಅದು ಮ ಪಾಂದ ಚ ತೋ ತರ ಗ ಸು ಸೆ ಹೈ ಬ ಇರ್ ಮೇ ಮೇ ಅಮ್ ಸೆ ಯಾಮ್ ಬ ಯಾಮ್ ದು ಬ ಕೋಯ್ ಗೆ ಬಿತಿ ಗು ಮ ತೋ ಬ ಅದು ದಿ ಮಪಂ ಅತೈ ದ ಸುದುಂ ಲೂ ಬ ಯಾವೆ ಸೆ ಗೆ ಕೋಯ್ ನ ಪಂಜ ಗೆ ಬ ಎಟ್ರಿಯಲ್ ಫಿಬ್ರಿಲೇಷನ್ ಜು ಹೌರ್ ಪ ಮತಂ ದಿ ಕೋಯ್ ಗೆ ಮದು ಗೆ ಸ್ಪೋಟ್ ತೋ ಥಿ ದೋ ಗ ದುಂ ಚ ಥಿ ಎನ್ ಬಿ ಯೈ ಅದು ನ ಕಿದಂ ಅಡ್ವಾನ್ಸ್ ಹೋಗಿರೆ ಅದು ನ ತಬ ಕೋಯ್ ಗೆ ಎಬಿಎನ್ಆರ್ಟಿ ಗು ಮ ದಿ ಎವಿಆರ್ಟಿ ಗು ಮ ನ ಹೈ ಬ ಕೋಯ್ ಗೆ ಪ್ರೊಫೆಸ್ಮಲ್ supravenicular te ka de makhal sing ji dum radio frequency ablation toba chakthien bage thara pise koi manipur sum tawe adegi di koi gi sudden cardiac death prevent tong ba koi gi bt gum ba bf gum ba thing na ba arrhythmia chathi baje thing na ba koi icd ing sa hinje bodo pacemaker ga manaba amale icd ha pa na koi implantable cardioverter defibrillator namale adu di dum ha pe am line na dum koi sida dum line na to bunga me
1: adu ga doctor kai gum ba cardiac arrhythmia sin na nar ba mi sin na ಖಂಗೌದಬದಗಿ ನತ್ರಗ ಸೆಸೆಲೌದಬದಗಿ ಲೈಂಗ್ ಪಥಾಪ್ಸೆ ಫಜನ ಚಥಗಿದಬ ತಾರಗದಿ ಮಂಗೊಂದ ತುಂಗಿ ಪುನ್ಸಿದ ಕರಿ ಕರಿ ಖುದೊಂ ತಿನ್ಗೈ ಒಯಬ ಅದುಗುಂಬ ಮಿಕುಪ್ಸಿನ್ ಲಾಕ್ಪ ಯಾಬಗೆ ಸಿಗಿ ಮತಾಂದ ಸಹಾಯ ಬಿ